ತೋಚಿ ಶಂಖ ಸಿಂಗನಾದ ಗರ್ಜೆ ಶಿವಗಣ ಶಂಖ ಸಿಂಗನಾದ ಗರ್ಜೆ ಶಿವಗಣ ಪಾಯಿ ಭಕ್ತ ಜನ ಪಾಯಿ ಭಕ್ತ ಜನ ಓಳಂಗೀತಿ ಭಾಳಿ ಅರ್ಧ ಚಂದ್ರ ಮಾತಿ ಶುಭ್ರ ಗಂಗಾ ಲಿಂಕಿಲೆ ಸರ್ವಾಂಗಾ ಚಿತಾ ಭಸ್ಮ ಲಿಂಕಿಲೆ ಸರ್ವಾಂಗಾ ಚಿತಾ ಭಸ್ಮ भोळा सदाशिव पावतो भक्ताती भोळा सदाशिव पावतो भक्ताती।